ನಾನು ಎಲ್ಲ ಬಗ್ಗೆ ನಾನು ಬಯಕಿಂದ ಚಾಲಾಜಿ ಮಾಲಿಕ್ ಪಾಲಿ ಮಾಲಿಕ್ ಸೇನ್ su bo demé janiou dal ni alhadji malik sen ajaratou ndata sen magna way ser gialam jay mojur kantom sergi kantom sergi mojur munday marjang agalhadji zambadou jay ajaratou magat nyang munday machandar ak awsaji munday machandar ge magat nyang munday don boy of your bells as in ticket al sa du bel wa tul barak do ajara tunda te sen na fi saya to nyani amadu marian sergaram jay mojur kantom sergi.

ಅಂಗಮತೆಂಬ ಸೇನ್ ಬರ್ಮ ಅಲ್ಲಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರ ಟ್ರಾಬಿ ಜೋ ಯಾಜರ ತುಂಬ ಸೇನ್ ಚಿಲಂಬು ಡೀಶ್ವಿ